0: ಶಿವ ಸಮಯದಲ್ಲಿ ಲಾಮಿನ
1: ಐವೇವಲ್ಲ ಮುನಾರೆ ಹೆಣ್ಣು ಕೈವೇವಲ್ಲ ಮುನಾರೆ ಐತಾ ಹೋಯಾರೆ ಲಾಮಿನಲ್ಲಿ ಯಾವ ಅಲ್ಲಿ ನಾ ಕೊಂಚಿಲ್ಲ ಮೇಡು ಈ ಕೊರೋನಾ
0: ಜಾಕೆಲ ಕೆಲ ಕೊಯ್ ಬಟ್ ಮಲ್ಲ ನನ್ನ ಕಕ್ಕಲ ಅಪನೆ ಸತ್ತಂಗೋ ಬೆನ್ನ ಕಪ್ಪಿಡು ಗುಜರ ಮತ್ತು ಮಿನಿಗೆ
1: ಏಕಲ ಅಪನೆ ವಾ ಏಯ್ ಮುಕಲ ಅಪನೆ ಏಕಲ ಅಪನೆ ತೆಲ ಬ್ರೋ ಮತ್ತು ಮಿಲಿಗೆ ಈ ಕೊರೋನಾ
0: ಸಿಂಗನ ಫೆರೆ ಈ ಶ್ರೀರಾಮ ಕೊಲಿಗ ತೊಬ್ಲಿಗೆ ಹಿಡಿಮ.